ಐಬುವಾನ್ ಸುಬಹ ಸಂಧ್ಯಾವಾಕ್ ಅದತ್ ಸುಪುರ್ದು ಪರಿದಿ ದಕ್ಷಿಣ ಆಸ್ಟ್ರೇಲಿಯಾವೇ ಸಿಂಗಳ ವಿಕಾಸನ ಸೇವೆ ಮಗಿನ್ ಸಾಡಂಬರೆಂಗ್ ಒಬೆ ತಿದ್ರಿಪತ್ ಕನ್ ಅಡಿಲೇಡ್ ಹಿ ಒಬೆ ಮಹಡ ಅಡಿಲೇಡ್ ಲಕ್ಕಂಡ ಗುವಾನ್ ನುದಿಲಿ ವೆರಸಠಾನ ತುಲಿನ ಬತ್ಸಮಗ ಪುರಾ ಹೋರಾವಕ್ ಗತ ಕಿರೀಮಟಾಯ್ ಮೇ ಸೂದಾನಮ 5VB 103.1 FM ತರಂಗಮಾಲಾ ಒಸೇ ಹಾ 5BI ವರ್ಲ್ಡ್ ಹರಹ ಅಪ ಸಮಗ ಸಂಬಂಧಿ ಸಿನುಬುಸ್ಸಿಲ ದಿನಾಮ ಇತ್ತ ಅಮತ್ ಲಿಂಗತು ಕಮೆಂ ಪಿಲಿಗನ್ನೋ ಇತಿಂಗ್ ಅದ ಅಕ್ಟೋಬರ್ ಮಾಸೆ 13ನೇ ಅಂಗಾರುವಾದ ಸುಪುರುದು ಪರಿದಿ ವೆಡಸಠಾನ ಸಮಗ ಒಬೇತಿನ ಮಮ ಒಬೇ ಹಿತವತ್ ನಾಯನ್ ಪೆರೇರ ಇತಿ ಅದತ್ ವೆಂದ ವಗೇಮ ಒಬಟ ಸುಪುರುದು ವೆಡಸಠಾನ ಮಾಲಾವತ್ ಎಕ್ಕಾಸು ಕರೆಗಿನ ಗೀಗೊಂಡ ಕುತ್ಸಮಗೈ ಮೇ ರಾತ್ರಿ ಗತಕಿರೀಮಟ ಸೂದಾನಂ ಬೆನ್ನಿ ಹೊಂದಾಯಿ ಎಸೇನಂ ರಂದಿ ಸಿಟಿನ್ನ ಅಡಿಲೇಡ್ ಲಕ್ಕಂಡ ಗುವನ್ ನುದಿಲಿ ವೆಡಸಠಾನ ಸಮ